0: ಮಹಾದೇವ ಕಳಗಿನ
1: ಸೊಲಿ
0: ನಾಚರಿಲ್ಲಿ ಇದರಿಂದ ಬಿಡಾಯಿತು ಬಿಲ್ಡಿಂಗ್
1: ಮಾಯಿನು ನಮಗಲ್ದೆ ಮಾಯಿನೂ ತಾನೇ ಇದೆ ಬಾರ್ ಲಿಖ್ಯಾ ಹೋಯ ಚೀ
0: ಆಹೋ
1: ಮಾಯಿ ಮೂನು
0: ಆಪಣೇ
1: ದಸ ನಾ ಜೀ ಆಯ್ನು ಇಕ ಜੰಜ ಘರ ಹೈ ಮಾಯಿ ಮೂನು ಬಾರ್ ಥಾನೇ ಲಿಖ್ಯಾ ಹೋಯ ಜೀ ಆಯ್ ಅಂದ್ರ ತಿಂಗಾಡಾ ದಿ ಆವಾಜ್
0: ಆಯ್ತು
1: ಪತಾ ಮೈ ಇಕ ಕಿಲೋಮೀಟರ್ ತೋರ ಕೇ ದೂರ ಮಾಯಿ ಮೋ ಥಾಣೇ ಮೈನೆ ಬಾರೇ ಕಹಿಂದೇ ಕಹಿಂದೇ ಥಾಣಾ ಮೈ ಬಾಹರ ಪೈಣ
0: ಕ್ಯಾ ಸ್ಯಾಕ್ರಿಫೈಸ್
1: ಥಾಣಾ ಮೈಣ ಬಾಹರ ಪೈಣ ಭುಖೇ ರಹಿಣ ਨਾ ਕੁਝ ਲੈਣਾ ਨਾ ਕੁਝ
0: ਦੇਣਾ
2: ਵਾਲੇਕੁਮ ਸਲਾਮ ਜੀ ਸੁਣਾਓ ਖੈਰੀਅਤ ਠੀਕ ਹੋ ਵਾਤੋ ਠੀਕ ਠਾਕ ਸਾਡੇ ਕੋਲ ਸਰਦੀ ਜੇ ਅੱਜ ਧੁੱਪ ਸੁੱਖ ਕੋਈ ਨੀ ਝੜੀ